ಕೂತಿರ್ತೆ ಪತ್ತಗೋಮೆ ಎಂಬ ಎಲೆನ ತಾಧೇ ಸೂದಿನಿ ಸರ್ಹುನೆ ತಲಹತ್ಯಂ ಅರೇ.